ಸಿಗದ ಶಿಕನ ವಶಿ ಮಿತಿ ದಾಸ ನದಿ ವಿವರ ಸದಲಿ ಕಲಿದಿ ಬಿಹಿಪ ಪೋಷಣ ವಾಯನ ಮಾರಿ ಅರ್ಮಾನ್ ಡೇರ್ ಜೊತೆ ಮನ ವಿಚಿ ಸಿಮಲ್ ತಮ್ಮ ಸ್ಪೆಷಲ್ ಸಲಮಿನ ವರ್ಕ ವಾಲಿಕುಮ್ ಸಲಾಮ್ ಸಿಮಲ್ ತದ ಸ್ಪೆಷಲ್ ಸಲಮಿನ ಅವರ ಸದಲ್ ಓ ಚೀರ್ಸ್ ಮಿ ಸದ ವಫ ಫ್ರಾಮ್ ಕರ್ಕ ಸ್ಪೆಷಲ್ ಸಲಾಮ್ ಓ ಜಲ ಮಾರೋ ತು ಗುಡ್ಸನ್ ಟೆಲರ್ ಅಲಿ ವರ್ಕ್ ಸೇ ಫಾಯ್ಕ ಕೈನಾತ್ ಫಾತ್ಮಾ ಅಮ್ರಾ ಅಂಡ್ ಅರ್ಮಾ ನೂರ್ ಅಂಡ್ ಎನಿ ಮಾರಿ ಅರ್ಮಾನ್ ಓ ಡಾಕ್ಟರ್ ಮೆನೂರ್ ರೌನಕ್ ಓಕೆ ಗುಡ್ ಲೈಫ್ ಡೇರ್ ಜೊತೆ ಮನ ರೌನಕ್ ಚದ ಹಾನ್ ಸಲಮಿನ ಅವರ ಸದಲ್ ರೌನಕ್ ಮುಖ್ಯ ಕಾಲ ಹಕ್ಕಳ ಇವ